ಮನಸ್ಸು ನಮ್ಮಿದೆ ಗಿರಿದಾಡ ಪ್ರಾಣಲೋಳ ಗಿರಿವಾಸ ಶಿವಯ್ಯ ಹರ ಹರ ಮಯೇಶ್ವರ ಮೈದುರು ತರುಳ ಮೈಸ್ತನ ಅಂಬುಣ ಮಾಯ.